ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆಮೇರ ಪುಥೋತ್ ಪಾಂಗ್ಸಾಮ್ ಥುವಾನ್ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲ್ಲೊಂಗ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆಗ ಅಫುಲೆ ಅಲ್ಲೊಂಗ್ ಜೊಂಗ್ಸಿ ಲಾಂಗ್ ಪೆ ಜೊಯ್ ಥು ಪುಲೋತಂಗ್ತೆ ಲಬಂಗ್ ಸೋ ಲಾಂಗ್ ಚೆಹೋ ಥುದೆ ತಹಾಯ್ ದೊಂಕೊಲ್ ಅಪೆನ್ ಲಾಂಗ್ ತುಕ್ ಅಕುಂಗ್ ಅರಾಯಲೊಂಗ್ ಲಾಂಗ್ ಪಚಿ ತಿವಕ್ ಲೊಂಗ್ ಲೆ ದೆತ್ ನೈಂಜಿ ಜೊಂಗ್ಸಿ ಲಾಂಗ್ ಚಿ ತಿವಕ್ ದು ಪುಲೋತಂಗ್ತೆ ಲಬಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂ ಪೌಡರ್ ಮತ್ತೆ ಅದುಗ್ ರಿಗ್ ಪೆನ್ ತಾಯ್ ನೈಂಜಿ ನಿಂಚಿ ಬಿಗ್ ಥಾ ಕಿಜುನ್ ಅಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತ ದಿವ್ಯರ್ ನೈಂಜಿ ಲಾಂಗ್ ಕ ತಂ ಅಹರ್ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚುಸೊಕ್ ನೈಂಜಿ